ساعت کلموچا وی کومد این اونگرن میکار و پرنا پرایش میگی ایت وچ موشی سوت اکول 974-es szólal meg, jó? Tehát nem a 975-ös, mint az előbb hallottátok, hanem a 974-es, vagyis én. És bejelentem, hogy belindult a balatoni láz. Igen, a Forest Clubbal.